ಅಂತಕ ಜಂತರಿತ ಅತಿ ಕಿಟ ತುಂತಕತರೆ ಜಂತರಿತ ಅತಿ ಕಿಟ ತುಂತಾಂತಕ ಜಂ ತಕತರೆ ಜಂ ತಜ್ಜಂ ಅದಿ ಕಿಟ ತುಂತ ಅದಿ